0: ಪದೇ ಕಣ್ಣುಲಿವೇ ಬೆದರು ನಿಂದುಕು,
1: ಎದೋ ಎದೋ ತಕ್ಕಿಲಿಗಿಂತ ಕಲಿಗಿ ನಂದುಕು,
0: ಪದೇ ಪದೇ ಕಣ್ಣುಲಿವೇ ಬೆದರು ನಿಂದುಕು,
1: ಎದೋ ಎದೋ.